ತರಿತ ಜೆಣುತಾ ತಕ ಜೆಣುತ ತತಿ ತಂಗ ತರಿತ ಜೆಣುತೈ ತಕ ಜೆಣುತೈ ತತಿ ತಂಗ ತರಿತ ಜೆಣು ತಕ ತರಿತ ಜೆಣು ತ ತರಿತ ಜೆಣು ತೆಂಗಿನ ತಿಂಗ ತಕ ತಿಂಗ ತತಿ ಕಿಂಗ ತಕ ಜಿಕ್ಕಿ ತದಿ ಕಿಂಗ ತತ ಕೃತ ತರಪಟ ತೊಂಬೆಂಗಿನ ತಕ್ಕಿಂಗ ತಕ ತದಿ ಕಿಂಗ ತತಕ ಜಿಕ್ಕಿ ತದಿ ಕಿಂಗ ತತ

ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ್ಕ ಚದಿ ಕಿಣ್ಣ ತಕ